ಗುರಿ ನಂಗಮಾವೆನ್ನ ಇವಾಕಲಂಗಿಯಕರೆ ಮತಂದಿ ಬಾಚಕ್ಕ ಅವನ್ನ ಅನುಮಾನ ಬಾಬು ರಾಮ ಮದುವೆಯಾದಿ ಲಾ ಕರುಬಾವು ಕಾಯೋ ಮಂಜು ಸಮಾಯ ಮನೆ ವಾಲೋ ಮನೆ ಬಾನೆ ಜನಕ್ಕೆ ಕಾರು ಕಾಯೋ ಮಂಗಾ ಕರ್ಮಾ ಬೇದಿ ಕಲುವು ದಾರು ನಿನ್ನ ಅಯ್ಯಾರೋ ಕಲ್ಲದ ಅಂದಿ ಜನೀರೋ ಒಯ್ಯ ದಾರಿ ಮಾಡಿ ಮಾಮ ಮಾಮ ಮಾನ ಅನೇವಾನು ಅನೇ ಸಕ್ಕಿಯ ಕೂವ ಕರಂದಿ ನೇಯಿನವ ವಯ ದಾರು ನೆನೆ ನೇರೈನಿ ಕ್ರೂರ ನಿಯಂಗಾ ಹೇಮಿವ ಕರಂದಿ ದಾರು ನಿನಂಜಿಯ ಕಲು ಯಾ ನೇ ಬೂರಾತಿ ನಿ ದಾಯೇ ನಿ ಕೊಂಜುಲಾಂಬ ವಚಿ ಬಾರಿ ನಿ ಯಾ ಜಾದಂ ಬಾದಾಮ

ಜ್ಞಾನಲ್ಲಿಯುಗುಲೆ ಸತ್ತಯ್ಯ ನಿನಲಲೆ ಅಮಿನ ಪಾಜ ಅಮಿನ ಹೇವಣಿ ಅಜ ಅಮಿನ ಮಲಮ

kyar bana ji ba kure ji bana ga ji yana la jirani san ba malmo da tilum ge yana la jirani san kyar bana le tilum ge yana la jirani san malmo cha tilum ge yana la jirani san ayaram ba kuram ಪುರಾಣಿ ಜೋ ಎಂದರು ಲಾಯ್ ಲಾಯ್ ಲಾಂದೆ.